ಕ್ಷೀರಂ ಗೃಹಂ ಪೂಜಾ ತೇ ವಿಷಯೋಪಭೋಗ ರತನ ನಿಂದ್ರಾ ಸಮಾಧಿ ಸ್ಥಿತಿ ಸಂಸಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ ಕರ್ಮಂ ಕರೋಮಿ ತತ್ಯದಖಿಲಂ ಸಂಭೋ ತತಾರಾಧನಂ ಕರುಣಕರಂ ಕೃತಂ ವಾ ಕಾಯಜಂ ಕರ್ಮ ಜಂಬಾ ಸ್ವರ್ಣನಯನ ಜಂಬಾ ಮಾನಸಾಪರಾಧಂ ವಿಹಿತಮವಿಹಿತ